ಶ್ರೋತೃಂದು ಈ ಗೀತ ಸಹಿತ ಸೆಸಹಲ ಭಕ್ತಿ ಇತರ ಕಾರ್ಯಕ್ರಮ ವಂದನಾ ಆಪಣ ಟ್ಯೂನ್ କରିଛନ୍ତି 102.6 FM ଆକାଶବାଣୀ ରାଉରକେଲା କେନ୍ଦ୍ରକୁ।